ಆದರೆ ವಾರ್ಯಾ ಶಿವರು ಬಗ್ಗು ಶಿವ ಧಾರು ಧಾರು ಪದ್ದರ ವಾರ್ಯಾ ಶಿವರು ಬಗ್ಗು ಶಿವ ಧಾರು ಧಾರು ನಕ್ರಿಯ